juma enu ti ye fra onwanwa en sanche ni ni onwanwa juma oye wo ye nana no bless no a rado da so ye hey bro standere re bro kama ya mama sha standara kama ya mama oh Jehovah.